ಐ ಬೋಯಿ ತೋರೆ ಗಾಲೋಪೆ ಗೋಧನುವ ಬೋಲೆ ಜುಲ್ಲುಮ ಕರೆನ ಆಯುಷ್ಮಾನ್ ಸಿಂಗ್ ಗಾನಾ ಜೋ ಪ್ರೋಗ್ರಾಮ್ ಮೇ ಭೀ ಆಪ್ ಲೋಗ್ ಸುನೆ ಅಂಡ್ ವೋ ಭೀ ಖಾಸ್ ಕರ್ಕೆ ಆನಂದ ಭಜನ್ ಜೀ ಕೇ ಆವಾಜ್ ಮೇ ಗಾನಾ ಜೋ ಪ್ರೋಗ್ರಾಮ್ ಮೇ ಅಭಿ ಆಪ್ ಲೋಗ್ ಸುನ್ ರಹೇ ಥೇ ನಯಾ